0: ಗುಡಿ ಕಿನ್ನ ಖಾಲೆಯ
1: ಸ್ವಿಟ್ಟಿ,
0: ಗುಡವಾಲಿ ಚಾ ಕಿನ್ನ ಪೀತಿ
1: ಸ್ವಿಟ್ಟಿ,
0: ಹೂವ ಜಿದ ನಳ ಕಿನ್ನ ಕಿಚ್ಚೆಯ ಕಿಚ್ಚಿಕೆ ಮಾರಿ